ಗ್ರಾಮ ಕಾಂಜಿಪ್ಪು ಅನ್ನೋ ಭೂಮಿ ಎಲ್ಲ ಬತ್ತಾದ ನದಿಯ ಪಾತ್ರ ಆರದಲ್ಲಡೆಯೋ ಅಂತ ನದಿಯೇ ಕಾಂಜಿಪ್ಪೈತ ತುಂಬ ಪಡ್ರಂಗೆಲ್ಲ ಅವಂಗ ಕವಲಿಗೆ ದೈವತ್ತಕ್ಕಿಟ್ಟ ಮೊರೆಯಿಡುವಾಂಗ ಅಣ್ಣ ದೈವಮೇ ಕಲಂಗಿಲ್ಲ ಅಂದ ದೈವತ್ತಕ್ಕೆ ಯಾರಾಲ ಆರದಲ್ಲಿ ಸೊಲ್ಲ ಮುಡಿಯೋ.